ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಕೃತಿಕಾ ನಿಮ್ಮೆಲ್ಲರಿಗೂ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಆಕಾಶವಾಣಿಯ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆ ಅಡಿಯಲ್ಲಿ ಕೇಳಿ ಬಾನುಲಿ ಸವಿ ನೆನಪುಗಳು ವಿಶೇಷ ಕಾರ್ಯಕ್ರಮ. ಇಂದಿನ ಬಾನುಲಿ ಸವಿ ನೆನಪುಗಳಲ್ಲಿ ಕೇಳುವಿರಿ ಖಾಸಗಿ ದೈನಂದಿನ ಪತ್ರಿಕೆಯ ಸಂಪಾದಕರಾದ ಶ್ರೀ ಧರ್ಮೇಂದ್ರ ಪೂಜಾರಿ ಮತ್ತು ಬರಗಾರರು ಹಾಗೂ ಕವಿಗಳಾದ ಶ್ರೀ ರಾಘವೇಂದ್ರ ದಿದ್ದಿಗಿ ಅವರೊಂದಿಗೆ ಸಂಭಾಷಣೆ ಕಾರ್ಯಕ್ರಮ. ಸಂಭಾಷಣೆಯನ್ನು ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ. ಕೇಳಿ ಆಕಾಶವಾಣಿ ಸ್ಮೃತಿ ಸಂಚಯ ವಿಶೇಷ ಸಂಭಾಷಣೆ ಕಾರ್ಯಕ್ರಮ.

0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, 9 ದಶಕಗಳ ಜನವಾಣಿ ಸೌರಭ ಆಕಾಶವಾಣಿ ವೈಭವ, ಆಕಾಶವಾಣಿ 90ನೇ ವಾರ್ಷಿಕೋತ್ಸವ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಕಾಶವಾಣಿಯ ಈ 90 ವರ್ಷಗಳ ಪಯಣದ ಅನುಬಂಧವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ ಖಾಸಗಿ ದೈನಂದಿನ ಪತ್ರಿಕೆ ಸಂಪಾದಕರಾದ ಶ್ರೀ ಧರ್ಮೇಂದ್ರ ಪೂಜಾರಿಯವರು ಹಾಗೂ ಸಾಹಿತಿಗಳು, ಅಂಕಣಕಾರರು ಹಾಗೂ ಕವಿಗಳಾದ ಶ್ರೀ ರಾಘವೇಂದ್ರ ದಿದ್ದಿಗೆಯವರು. ಇವರನ್ನು ಕೇಳಿ ಆಕಾಶವಾಣಿ ಸ್ಮೃತಿ ಸಂಚಿಯ ರೇಡಿಯೋ ಸವಿನೆನಪುಗಳನ್ನು ಅವರಿಂದ ಕೇಳಿ ತಿಳಿಯೋಣ. ಈ ಸುದೀರ್ಘ ಪಯಣದಲ್ಲಿ ಅವರು ಆಕಾಶವಾಣಿಗೆ, ರೇಡಿಯೋಗೆ ಹೇಗೆ ಪ್ರಭಾವಿತರಾದರು, ಅವರ ಒಂದು ಜೀವನದಲ್ಲಿ ಈ ರೇಡಿಯೋದ ಮಹತ್ವ ಏನೆಂಬುದನ್ನು ನಾವು ನಮ್ಮ ಶ್ರೋತೃ ಬಂಧುಗಳಿಗೆ ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 90 ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಧರ್ಮೇಂದ್ರ ಪೂಜಾರಿಯವರೇ, ನಿಮಗೆ ಆತ್ಮೀಯ ಸ್ವಾಗತ. ಹಾಗೂ
1: ಧನ್ಯವಾದಗಳು.
0: ಹಾಗೂ ರಾಘವೇಂದ್ರ ದಿದ್ಗಿಯವರೇ, ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
0: ಧರ್ಮೇಂದ್ರ ಪೂಜಾರಿಯವರೇ, ಮೊಟ್ಟ ಮೊದಲಿಗೆ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಹೈದರಾಬಾದ್ ಆಕಾಶವಾಣಿ ಈ 9 ದಶಕಗಳ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಕಾಶವಾಣಿ ಬಗ್ಗೆ ನಿಮಗಿರುವಂತಹ ಅಭಿಮಾನವಾಗಲಿ, ವಿಶೇಷವಾಗಿರುವಂತಹ ಅನುಭವವನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಳ್ಳಿ.
1: ಖಂಡಿತ ಮೇಡಮ್. ಇಂದು ನಾವು ಭಾರತೀಯ ಮಾಧ್ಯಮ ಇತಿಹಾಸ ನೋಡಿದಾಗ ಅತ್ಯಂತ ಮಹತ್ವದ ಘಟ್ಟವೊಂದನ್ನು ಆಚರಿಸಲು ಇಲ್ಲಿ ನಾವು ಒಂದಾಗಿದ್ದೇವೆ. ದೇಶದ ಹೆಮ್ಮೆ ಪ್ರಸಾರ ಸಂಸ್ಥೆಯ ಆಲ್ ಇಂಡಿಯಾ ರೇಡಿಯೋ ನಮ್ಮ ಆಕಾಶವಾಣಿ 90 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿದ ಸಂಭ್ರಮದ ಕ್ಷಣ ಇದು. ಈ ಒಂದು ನಿಮಿತ್ತವಾಗಿ ಹೈದರಾಬಾದ್ ಕಸ್ತೂರಿ ಬಾನುಲಿಯಲ್ಲಿ ಪ್ರಸಾರವಾಗಿರು ಈ ಒಂದು ಭಾಗದಲ್ಲಿ ತೆಲಂಗಾಣ ನಾಡಿನಲ್ಲಿ ಕನ್ನಡ ಸೇವೆಯನ್ನು ಪ್ರಸಾರ ಮಾಡುತ್ತಿರುವ ಏಕೈಕ ಸಂಸ್ಥೆ ಅಂತ ನಾವು ಹೇಳಬೇಕಾಗುತ್ತೆ ಇವತ್ತೇ. ಹಾಗಾಗಿ ಈ ಒಂದು 90 ವರ್ಷದ ಸಂಭ್ರಮದಲ್ಲಿರತಕ್ಕಂಥ ಆಕಾಶವಾಣಿಗೆ ತುಂಬಾ ಚಿರಋಣಿಯಾಗಿದ್ದೇವೆ. ಯಾಕಂದ್ರೆ ಕನ್ನಡ ಸೇವೆಯಲ್ಲಿ ಪ್ರಪ್ರಥಮವಾಗಿ ಆಲ್ ಇಂಡಿಯಾ ರೇಡಿಯೋ ಕೊಟ್ಟಿರತಕ್ಕಂತಹ ಕೊಡುಗೆ ಯಾವ ಸಂಸ್ಥೆಯನ್ನು ಕೂಡ ಇಲ್ಲಿವರೆಗೆ ನಾನು ಕೊಟ್ಟಿಲ್ಲ ಅಂತ ನಾನು ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಇದು ಪ್ರೇಕ್ಷೆಯು ಕೂಡ ಆಗಲಾರದಂತ ನನ್ನ ಅನಿಸಿಕೆ ಆಗಿದೆ.
0: ತುಂಬಾ ಧನ್ಯವಾದಗಳು ಧರ್ಮೇಂದ್ರ ಅವರೇ. ರಾಘವೇಂದ್ರ ಸರ್, ನೀವು ಹೇಳಿ ಆಕಾಶವಾಣಿ ರೇಡಿಯೋ ವ್ಯವಸ್ಥೆ ನಿಮ್ಮ ಜೀವನದಲ್ಲಿ ಎಂತಹ ಮೈಲುಗಲ್ಲನ್ನು ತಂದಿದೆ, ಅದರ ಒಂದು ಅನುಭವವನ್ನು. ಆಕಾಶವಾಣಿ ಕೇಳ್ತಾ ಬೆಳೆದಿರ್ತೀರಿ ನೀವು, ರೇಡಿಯೋ ಕೇಳ್ತಾ ಬೆಳೆದಿರ್ತೀರಿ, ಅನುಬಂಧದ ಬಗ್ಗೆ ನಮ್ಮ ಶ್ರೋತೃ ಬಂಧುಗಳಿಗೆ.

0: ಬೆಳೆಸಿಕೊಳ್ಳಿ.
1: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಜೊತೆ ನನ್ನ ನಂಟು ತುಂಬಾ ದೀರ್ಘಕಾಲದ್ದು ಮತ್ತು ಬಹಳ ಗಾಢವಾಗಿದ್ದು, ಏಕೆಂದರೆ ನಾನು ನನ್ನ ಬಾಲ್ಯದಿಂದಲೇ ಸುಮಾರು ನಂಗ ಬುದ್ಧಿ ತಿಳಿದಾಗಲಿಂದ 10-11 ವರ್ಷ ಬಂದಾಗಿನಿಂದಲೇ ಈ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ದಿನನಿತ್ಯ ಕೇಳ್ತಾನೆ ಬೆಳೆದಿದ್ದೀನಿ. ಬೆಳಗ್ಗೆ ಶಾಲೆಗೆ ಹೋಗಬೇಕಾದ್ರೆ ರೆಡಿ ಆಗಬೇಕಾದ್ರೆ ರೇಡಿಯೋ ಕಾರ್ಯಕ್ರಮಗಳು ಕೇಳ್ತಾನೆ ನಮ್ಮ ಒಂದು ತಯಾರಿ ನಡೆಸ್ತಾ ಇದ್ವಿ. ಭಕ್ತಿ ಗೀತೆಗಳಾಗಲಿ, ದೇಶಭಕ್ತಿ ಗೀತೆಗಳಾಗಲಿ, ಅಥವಾ ವಾರ್ತೆಗಳಾಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ನಾವು ಕೇಳ್ತಾ ಇದ್ವಿ, ರೆಗ್ಯುಲರ್ ಆಗಿ ಕೇಳ್ತಾ ಇದ್ವಿ, ಯಾವತ್ತೂ ಮಿಸ್ ಮಾಡಿದ್ದು ಇಲ್ಲ. ಇದರಿಂದ ನಮಗೇನಾಯಿತು ಅಂದರೆ, ಒಂದು ಸಾಹಿತ್ಯದಲ್ಲಿ ತೆಲುಗು ಸಾಹಿತ್ಯ ಆಗಲಿ, ಕನ್ನಡ ಸಾಹಿತ್ಯ ಆಗಲಿ, ಅಥವಾ ಈವನ್ ಹಿಂದಿದ್ದು, ಯಾಕೆಂದರೆ ಹಿಂದಿ ಚಿತ್ರಗೀತೆಗಳು ನಿಮಗೆಲ್ಲ ಗೊತ್ತು ಎಷ್ಟು ಪಾಪ್ಯುಲರ್ ಆಗಿವೆ, ಅವನ್ನೆಲ್ಲ ಕೇಳ್ತಾ ನಾವು ಬೆಳೆದಿದ್ದರಿಂದ ನಮಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ತುಂಬ ಆಸಕ್ತಿ ಉಂಟಾಯಿತು. ಅದನ್ನು ಮುಂದೆ ನಾವು ನಮ್ಮ ವೃತ್ತಿಪರ ಜೀವನದಲ್ಲಿ ಆಗಲಿ ಅಥವಾ ಈಗ ನಿವೃತ್ತ ಜೀವನದಾಗಲಿ ಅದನ್ನೇ ನಾವು ಬೆಳೆಸಿಕೊಂಡು ಸಾಹಿತ್ಯ ರಚನೆಯಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿರುವೆ. ಹೀಗೆ ದಿನವೂ ಕನ್ನಡ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳಲ್ಲಿ ಗಜಲಾಗಲಿ, ಕವನ ಆಗಲಿ, ಕಥೆಯಾಗಲಿ ಬರಿತಾ ಇದ್ದೀನಿ. ಸೊ ಇದಕ್ಕೆ ನನಗೆ ಒಂದು ಮೂಲ ಪ್ರೇರಣೆ ಮತ್ತು ಒಂದು ಪ್ರೋತ್ಸಾಹ ನೀಡಿದ್ದು ಅಂದರೆ ನಮ್ಮ ಆಕಾಶವಾಣಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಸ್ತೂರಿ ಚಾನೆಲ್. ಅದರಿಂದ ತುಂಬಾ ಪ್ರೇರಣೆ ನನಗೆ ಸಿಕ್ಕಿದೆ. ಹೀಗೆ ನನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣವಾಗಿದೆ ಈ ನಮ್ಮ ಆಕಾಶವಾಣಿ.
0: ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ. ಅಂದ್ರೆ ಆಕಾಶವಾಣಿಯ ಒಂದು ಒಡನಾಟದಲ್ಲಿ ನೀವು ಒಬ್ಬರಾಗಿದ್ರಿ, ಆಕಾಶವಾಣಿ ಕುಟುಂಬದಲ್ಲಿ ನೀವು ಒಬ್ಬರಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅಭಿರುಚಿಗಳನ್ನು ಬೆಳೆಸಿಕೊಂಡಿದ್ದೀರಿ, ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೀರಿ ಅಂತ ಹೇಳಿದ್ದು ತುಂಬಾ ಸಂತೋಷದ ವಿಷಯ. ಧರ್ಮೇಂದ್ರ ಅವರೇ, ನೀವು ಒಬ್ಬ ಪತ್ರಕಾರರಾಗಿ ಆಕಾಶವಾಣಿಯೊಂದಿಗೆ ಒಡನಾಟದಿಂದ ನಿಮಗೆ ಒದಗಿ ಬಂದ ಅವಕಾಶಗಳು?
2: ನಾನು ತಿಳಿದ ಹಾಗೆ ಒಂದು 40 ದಶಕಗಳ ಒಂದು ಅನುಭವದಲ್ಲಿ ಆಕಾಶವಾಣಿ ಬಗ್ಗೆ ನಾನು 1994 ಒಂದು ಪ್ರಥಮ ಕವನ ಬರೆದಿದೆ. ಯಾವ ರೀತಿ ಅಂದರೆ, ಆಕಾಶವಾಣಿಯ ಮೇಲೆ ಪ್ರೀತಿ ಇಲ್ಲದ ಮೇಲೆ ನಾನು ಕವಿತೆ ರಚಿಸಿದ್ದು ಹೇಗೆ, ಶ್ರೋತೃಗಳಿಗೆ ಅವರ ಆಸೆಗೆ ತಕ್ಕಂತೆ ಆಕಾಶವಾಣಿ ಕಾರ್ಯಕ್ರಮಗಳನ್ನು ನೀಡಿದ್ದು ಹೇಗೆ ಎಂಬ ಒಂದು ವಿಶೇಷ ಅಂದರೆ, ಇಷ್ಟೊಂದು ಪ್ರೀತಿ ಇರತಕ್ಕಂಥ ಆಕಾಶವಾಣಿ ಮೇಲೆ ನಾನು 94 ಬರೆದಿದ್ದೆ. ಅವಾಗ ನಾನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ, ಅವಾಗಿನಿಂದ ಈ ನನ್ನ ಒಂದು ಆಕಾಶವಾಣಿ ಒಂದು ಒಡನಾಟ ತುಂಬಾ ದಿನದಿಂದಿದೆ ಅಂತ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಒಂದು ಹಳ್ಳಿಗಾಡಿನ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ 94 ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಒಂದು ಆಕಾಶ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಅವನು ಸಂಗೀತಗಾರರಾಗಿ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವ್ರದ್ದೊಂದು ವಿಶೇಷ ಸಂಗೀತ ಕಾರ್ಯಕ್ರಮ ಇತ್ತು ಆಕಾಶವಾಣಿಯಲ್ಲಿ. 94 ವಿಷಯ ಇದು. ಆದರೆ ಆ ಊರಲ್ಲಿ ಇರೋದು ಏಕೈಕ ರೇಡಿಯೋ ಒಂದೇ ಒಂದು. ಆದರೆ ಇದು ನನ್ನ ಅನುಭವ, ಅದು ಕ್ಷಣ ಹೇಳ್ಕೋಬೇಕಂದ್ರೆ ಬಹಳ ಆಶ್ಚರ್ಯ ಆಗುತ್ತದೆ. ಇವತ್ತು ಅವತ್ತೆ ನಮ್ಮ ಊರಲ್ಲಿ ಇರೋದು ಒಂದೇ ಒಂದು ರೇಡಿಯೋದಲ್ಲಿ, ಒಂದು ಊರಲ್ಲಿ ಕಟ್ಟೆ ಇರುತ್ತಲ್ವ, ಆ ಕಟ್ಟೆಯಲ್ಲಿ ಕುಂತು 100 ಜನ ಆ ಸಂಗೀತ ಕಾರ್ಯಕ್ರಮ ಕೇಳಿರೋದಕ್ಕೆ ನಾನೇ
0: ದೃಶ್ಯ ಕಣ್ಣಿಗೆ ಕಟ್ಟಿದಾಗ ಅನಿಸ್ತಾ ಇದೆ ಅಂದ್ರೆ, ಮಧ್ಯದಲ್ಲಿ ರೇಡಿಯೋ ಇಟ್ಕೊಂಡು ಸುತ್ತಮುತ್ತ ಜನ ಎಲ್ಲರೂ ಕೇಳೋದು ಅನ್ನೋದನ್ನೇ
2: ಪೂರ್ತಿ ಗ್ರಾಮದ ಗ್ರಾಮಸ್ಥರೆಲ್ಲರನ್ನು ಆನಂದ ಸಮುದ್ರದಲ್ಲಿ ತೇಲಿಸಿಬಿಟ್ಟು ಇರತಕ್ಕಂತ ಆ ಸನ್ನಿವೇಶ ನಾನು ಇಂದಿಗೂ ಕೂಡ ಮರಿಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು.
0: ಅಂದ್ರೆ ರೇಡಿಯೋ ಪ್ರಸಾರ ಮಾಧ್ಯಮಕ್ಕೆ ಇರುವಂತಹ ಮಹತ್ವ ಅಂತ,
2: ಯಾಕಂದ್ರೆ ಈ ಒಂದು ಆಕಾಶವಾಣಿ ಯಾವ ರೀತಿ ಇದೆ ಅಂದ್ರೆ, ಕಲೆಗಾರರಿಗೆ ಕಲೆಯನ್ನು ತೋರಿಸಿಕೊಡುತ್ತದೆ, ರೈತರಿಗೆ ರೈತರ ಸಹಾಯ ಕೇಂದ್ರ ಕೂಡ ಆಗಿದೆ. ಯಾಕಂದ್ರೆ ನಾವು ಯುವ ರಂಗ ಅಂತ ನೋಡ್ತಿದ್ವಿ, ಸಾಯಂಕಾಲ ರೈತರಿಗೆ ಇರ್ತಿತ್ತು, ಆಮೇಲೆ ಯುವಕರಿಗೆ ಚಿತ್ರಗೀತೆ ಅಂತ 2:30 ಬರ್ತಿತ್ತು ಮಧ್ಯಾಹ್ನ ಸುಮಾರು 1 ತಾಸವರೆಗೆ ಕನ್ನಡ ಚಿತ್ರಗೀತೆಗಳನ್ನೇ ಕೇಳಿಸ್ತಾರೆ. ಅಂದ್ರೆ ಇಷ್ಟೊಂದು ರೋಮಾಂಚನ ಆಗಿರ್ತಕ್ಕಂತ ಉತ್ಸಾಹ ಭರಿತ ಆಗಿರ್ತಕ್ಕಂತ ಕಾರ್ಯಕ್ರಮ ಕೊಟ್ಟಿದೆ ಯಾವ್ದಾದ್ರು ಸಂಸ್ಥೆ ಇದೆ ಅಂದ್ರೆ ಅದು ಆಲ್ ಇಂಡಿಯಾ ರೇಡಿಯೋ ಅಂತ ನಾನು ಹೇಳಬೇಕಾಗಿದೆ. ಅಂದ್ರೆ ಪ್ರತಿಯೊಂದು ಯುವಕರಿಗೆ ಮತ್ತು ವಯಸ್ಕರಿಗೆ ಎಲ್ಲಾ ರಂಗದಲ್ಲಿ ವೃತ್ತಿ ಮಾಡತಕ್ಕಂತ ವೃತ್ತಿಕರಿಗೆ ಅವರಿಗೆ ತಕ್ಕಂತೆ ಅವರವರ ರಂಗದ ಒಂದು ಅನುಭವಗಳನ್ನು ಹಂಚಿಕೊಳ್ತಕ್ಕಂತ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂತ ಪ್ರಸಾರ ವ್ಯವಸ್ಥೆ ಆಲ್ ಇಂಡಿಯಾ ರೇಡಿಯೋ ಮಾಡಿದೆ ಅಂತ ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ಇಡೀ ಆ ಸಂದರ್ಭದಲ್ಲಿ ಹಿಂದಿನ ತರ ಒಂದು ನೆಟ್ವರ್ಕ್ ಇರಲಿಲ್ಲ, ಯಾವ

0: ಡಿಜಿಟಲ್ ಯುಗ ಇರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲಿ ದೆಹಲಿ, ಎಲ್ಲಿ ಹೈದರಾಬಾದ್, ಎಲ್ಲಿ ನಮ್ಮ ಊರ ಗ್ರಾಮ, ಹಾಗೆ ಅಂದರೆ ಎಷ್ಟು ಜನರಿಗೆ ಹತ್ತಿರ ಆಗಿದೆ. ಯಾಕಂದ್ರೆ 90 ವರ್ಷ ಆಚರಣೆ ಇದೆ ಅಂದರೆ ಇದು ಸಾಮಾನ್ಯವಲ್ಲ. ಎಷ್ಟೊಂದು ಅಡೆತಡೆಗಳನ್ನು ಎದುರಿಸಿಕೊಂಡು ಜನಸಾಮಾನ್ಯರಿಗೆ ಹತ್ತಿರ ಆಗಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ಆಲ್ ಇಂಡಿಯಾ ರೇಡಿಯೋ ಅಂತ ನಾನು ಹೇಳಬೇಕಾಗುತ್ತೆ.
1: ತುಂಬಾ ಸಂತೋಷ, ಉತ್ಸಾಹದಿಂದ ಹೇಳ್ತಾ ಇದ್ದೀರಿ. ಹಳ್ಳಿಯಿಂದ ದಿಲ್ಲಿವರೆಗೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಪ್ರಸಾರಗೊಂಡು ಎಲ್ಲ ಜನಮಾನಸದಲ್ಲಿ ಇವು ಒಂದಾಗಿ ಅವರವರ ಜೀವನಗಳನ್ನು ಅರಳಿಸಿವೆ ಎಂದು ಹೇಳುವಲ್ಲಿ ಎರಡು ಮಾತಿಲ್ಲ. ಸಾಕಷ್ಟು ಜನ ಈ ರೇಡಿಯೋನ್ನು ಕೇಳ್ತಾ ಕೇಳ್ತಾನೆ ಹಾಡುಗಾರರಾಗಿದ್ದಾರೆ, ಗಾಯಕರಾಗಿದ್ದಾರೆ ಎನ್ನುವುದೂ ಒಂದು ಮಾತಿದೆ. ಅಂದ್ರೆ ರೇಡಿಯೋದಲ್ಲಿ ಬರುವಂತಹ ಒಂದು ಸುಮಧುರ ಗಾಯನದಿಂದ, ಸುವಿಚಾರಗಳಿಂದ, ಹಾಗೂ ಇಲ್ಲಿ ಬರುವಂತಹ ಒಂದು ಯಾವುದೇ ವಿಷಯವನ್ನು ವೈಜ್ಞಾನಿಕ ಪರವಾಗಿ ಆಗಲಿ, ನಾಟಕ ಪರವಾಗಲಿ, ಸಾಮಾಜಿಕವಾಗಿ ಎಲ್ಲಾ ವಿಷಯಗಳ ಒಂದು ಆಗರ ಆಕಾಶವಾಣಿ ವೇದಿಕೆ ಅಂತ ಹೇಳಿದ್ರೆ ತುಂಬಾ ಸಂತೋಷದ ವಿಷಯ. ರಾಘವೇಂದ್ರ ಸರ್, ನಿಮ್ಮ ಜೀವನದಲ್ಲಿ ಆಕಾಶವಾಣಿಯ ಮಹತ್ವವನ್ನು ತಿಳಿಸಿ.
2: ಈಗಾಗಲೇ ನಮ್ಮ ಧರ್ಮೇಂದ್ರ ಪೂಜಾರಿ ಅವರು ಹೇಳಿದಾಗೆ ನಮ್ಮೆಲ್ಲರ ಜೀವನದಲ್ಲಿ ಇದು ಹಾಸು ಹೊಕ್ಕಿದೆ ಆಕಾಶವಾಣಿ ಎಂಬುದು. ಇಟ್ ಈಸ್ ಇನ್ ಅವರ್ ಬ್ಲಡ್ಸ್. ಈಗ ನಾನು ಈಗಾಗಲೇ ಹೇಳಿದಂತೆ ಬಾಲ್ಯದಿಂದ ಕೇಳ್ತಾ ಬರ್ತಾ ಇದ್ದೀನಿ. ನಮ್ಮ ತಂದೆಯವರು ಪ್ರೊಫೆಸರ್ ಡಿ ಕೆ ಭೀಮಸೇನ್ ರಾವ್ ಇಲ್ಲಿ ಅನೇಕ ಭಾಷಣಗಳನ್ನು, ನೂರಾರು ಭಾಷಣಗಳನ್ನು ರೆಗ್ಯುಲರ್ ಆಗಿ ಬಹಳ ಬಹಳ ಕಾಲ ದೀರ್ಘಾವಧಿ ನೀಡಿದ್ದರು. ಒಮ್ಮೊಮ್ಮೆ ಅವರು ನನ್ನನ್ನು ಕರ್ಕೊಂಡು ಬರ್ತಾ ಇದ್ರು. ನಾನು ಅವಾಗ ಬಾಲಕ, ಒಂದು ಆಶ್ಚರ್ಯ ಚಕಿತನಾಗುತ್ತಾ ಇದ್ದೆ ಇಲ್ಲಿ ಒಂದು ವಾತಾವರಣ, ಈ ಹವಾನಿಯಂತ್ರಿತ ಕೋಣೆ ನೋಡಿ ನನಗೂ ಅನಿಸಿತ್ತು ನಾನು ಒಂದು ದಿವಸ ಹೀಗೆ ಇಲ್ಲಿ ಬಂದು ಭಾಷಣ ಕೊಡಬೇಕು ಅಂತ ದೇವರನ್ನ ಬೇಡ್ಕೊಳ್ತಾ ಇದ್ದೆ. ಅದು ಕೈಗೂಡಿತು. ಆಮೇಲೆ ಈಗ ಇದು ಆಕಾಶವಾಣಿ ಹೇಗೆಂದ್ರೆ ವೈವಿಧ್ಯಮಯ ಕಾರ್ಯಕ್ರಮ ಇರುತ್ತೆ, ಅದು ಮೊನೋಟನಿ ಇರೋಲ್ಲ. ಬೆಳಗ್ಗೆ ಭಕ್ತಿ ಗೀತೆಗಳಿಂದ ಶುರು ಮಾಡಿದ ಕಾರ್ಯಕ್ರಮ, ಆಮೇಲೆ ದೇಶಭಕ್ತಿ, ಆಮೇಲೆ ವಾರ್ತೆಗಳು, ಕರೆಂಟ್ ಅಫೇರ್ಸ್ ಆಗಲಿ, ಆಮೇಲೆ ವಿಜ್ಞಾನ ಕಾರ್ಯಕ್ರಮಗಳು, ಕಲಿಕೆಯ ಕಾರ್ಯಕ್ರಮಗಳು, ಆಮೇಲೆ ಇವರು ಹೇಳಿದಾಗ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳು ಎಲ್ಲರೂ ಕೇಳಬಹುದು. ಒಂದು ಹಳ್ಳಿ ಆದ್ರೇನು, ದಿಲ್ಲಿ ಆದ್ರೇನು, ಎಲ್ಲರೂ ನೂರಾರು ಜನ ಒಟ್ಟಿಗೆ ಕೇಳಬಹುದು ಅಥವಾ ತಮ್ಮ ತಮ್ಮ ಮನೆಯಲ್ಲಿ ಕಂಫರ್ಟ್ ಆಗಿ ಕೂತ್ಕೊಂಡು ಕೇಳಬಹುದು. ಈ ಒಂದು ಆಕಾಶವಾಣಿಯಿಂದ ನನಗೆ ವೈಯಕ್ತಿಕವಾಗಿಯೂ ತುಂಬಾ ಲಾಭ ಆಗಿದೆ. ಯಾಕೆಂದ್ರೆ ಈ ಕನ್ನಡ ಕಸ್ತೂರಿ ವಾಹಿನಿಯವರು ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ, ಭಾಷಣ ನೀಡುವುದಕ್ಕೆ ಅಥವಾ ಪುಸ್ತಕ ವಿಮರ್ಶೆ ಮಾಡೋಕ್ಕೆ. ಸೊ ಆ ಥರ ನಾನು ವಿಮರ್ಶೆ ಮಾಡಿದ್ದೀನಿ, ಭಾಷಣಗಳು ನೀಡಿದ್ದೀನಿ. ಅದಕ್ಕೆ ನನ್ನ ಓನ್ ಸೆಲ್ಫ್ ಡೆವಲಪ್ಮೆಂಟ್ಗೂ ಇದು ಒಂದು ಕಾರಣೀಭೂತ ಆಗಿದೆ ಅಂತ ಹೇಳಬೇಕು. ನನಗೆ ಸಾಹಿತ್ಯದಲ್ಲಿ ಇಷ್ಟೊಂದು ಆಸಕ್ತಿ ಬಂದಿದೆ ಅಂದರೆ ಅದು ಒಂದು ಬಹುಮುಖ್ಯ ಪಾತ್ರ ನಮ್ಮ ಆಕಾಶವಾಣಿ ವಹಿಸಿದೆ. ಈ ಆಕಾಶವಾಣಿ 90ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ. ಈ ಆಕಾಶವಾಣಿ ಅಂದರೆ ಅದು ನಮ್ಮ ಉಸಿರು ಅಂತಲೇ ಹೇಳಬಹುದು. ಏಕೆಂದರೆ ನಾವು ಅಂದ್ರೆ ನಮ್ಮ ತಲೆಮಾರಿನವರು ಈ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುತ್ತಲೇ ನಾವು ದೊಡ್ಡವರಾಗಿದ್ದೆ. ಸುಮಾರು ನನಗೆ ಬುದ್ಧಿ ತಿಳಿದಾಗಲಿಂದ ಅಂದರೆ ಒಂದು 10-11 ವರ್ಷ ಹಾಗೆ ಬಂದಾಗಲಿಂದ ನಾನು ಆಕಾಶವಾಣಿ, ಅವಾಗ ರೇಡಿಯೋನೇ ಇತ್ತು, ಬೇರೆ ಯಾವುದು ಮಾಧ್ಯಮ ಇದ್ದಿಲ್ಲ. ಮನೋರಂಜನೆ ಆಗಲಿ, ಕಲಿಕೆ ಆಗಲಿ, ವಿಜ್ಞಾನವಾಗಲಿ, ಯಾವುದೇ ಸುಭಾಷಿತವಾಗಲಿ, ಯಾವುದೇ ಎಲ್ಲವೂ ರೇಡಿಯೋ ಮೂಲಕವೇ ಪ್ರಸಾರವಾಗುತ್ತಿತ್ತು.
1: ಹೌದು.
2: ಸೊ ನಮ್ಮ ಮನೆಯಲ್ಲೂ ಒಂದು ರೇಡಿಯೋ ಇತ್ತು, ಒಂದು ಒಳ್ಳೆ ಗುಣಮಟ್ಟದ ರೇಡಿಯೋ ಇತ್ತು. ಅದನ್ನ ಬೆಳಗ್ಗೆ 6 ಗಂಟೆಗೆ ನಮ್ಮ ತಂದೆಯವರು ಹಾಕ್ಬಿಡ್ತಾ ಇದ್ರು,
1: ಸಿಗ್ನೇಚರ್ ಟ್ಯೂನ್ಲಿಂದ
2: ಅದನ್ನ ಹಾಕ್ಬಿಡ್ತಾ ಇದ್ರು. ಅದು ಕೇಳುವುದೇ ಒಂದು ಮಹದಾನಂದ, ಸಿಗ್ನೇಚರ್ ಟ್ಯೂನ್ ಕೇಳೋದು.
1: ಹೌದು.
2: ಅದಾದ ಮೇಲೆ ಇಲ್ಲಿ ಹೈದರಾಬಾದ್ ಕೇಂದ್ರ, ಹೈದರಾಬಾದ್ ಎ ಅಂತ ಇತ್ತು, ಹೈದರಾಬಾದ್ ಕೇಂದ್ರ. ಮೊದಲು ಭಕ್ತಿ ರಂಜನಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಅದು ಭಕ್ತಿ ರಂಜನಿ ಹೆಸರು ತಿಳಿಸುವಾಗ ಅದು ಡಿವೋಷನಲ್. ಸೊ ಒಂದೊಂದು ದಿವಸ ಒಬ್ಬೊಬ್ರು ದೇವರ ಸುಪ್ರಭಾತ ಆಗ್ಲಿ, ಭಕ್ತಿ ಗೀತೆಗಳಾಗ್ಲಿ, ಅಥವಾ ಶನಿವಾರ ಬಂದ್ರೆ ವೆಂಕಟೇಶ್ವರ ಗದ್ದೆ ಆಗ್ಲಿ ಅಂತಾವೆಲ್ಲ ಹಾಕ್ತಾ ಇದ್ರು. ಅದನ್ನ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ವಿ, ನಮ್ಮ ತಂದೆ ತಾಯಿ ಅಕ್ಕಂದಿರು ಅಣ್ಣ ಎಲ್ಲರೂ ಕೇಳ್ತಾ ಇದ್ವಿ. ಅದಂದ್ರೆ ನಮ್ಮ ದಿವಸಕ್ಕೆ ಒಂದು ತುಂಬಾ ಒಂದು ಉತ್ತಮ ಆರಂಭ ಅದರಲ್ಲಿಂದ ನಮ್ಗೆ ಸಿಗ್ತಾ ಇತ್ತು. ಅದು ಸುಮಾರು 6:30 ವರೆಗೆ ಇರ್ತಾ ಇತ್ತು. ಆಮೇಲೆ ಇನ್ನೂ ಒಂದು ಮುಖ್ಯ ಏನು ಅಂದ್ರೆ ಇದು ಸಂಸ್ಕೃತ ಒಂದು 10-15 ನಿಮಿಷದ್ದು ಪಾಠ ಇರ್ತಾ ಇತ್ತು ಅವಾಗ. ಸೊ ಆ ಸಂಸ್ಕೃತ ಪಾಠನೂ ನಾವು ಕೇಳ್ತಾ ಇದ್ವಿ. ಅದು ಕೇಯೂರಾನ ವಿಭೂಷಯಂತಿ ಸತತಂ ನಾ

0: ಚಂದ್ರೋದಯ ಅಂತ ಒಂದು ಸುಭಾಷಿತದಿಂದ ಆ ಕಾರ್ಯಕ್ರಮ ಶುರುವಾಗ್ತಾ ಇತ್ತು. ಅದರಿಂದ ನಮಗೆ ಆ ಚಿಕ್ಕಂದಿನಲ್ಲಿಯೇ ಸ್ವಲ್ಪ ಸಂಸ್ಕೃತನೂ ನಮಗೆ ಇಂಟ್ರೆಸ್ಟ್ ಬಂತು, ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ಅರ್ಥನೂ ಆಯಿತು. ಮುಂದೆ ಅದು ನನ್ನ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬಂದಿತ್ತು. ಸೊ ಅದಾದ ಮೇಲೆ ಮತ್ತೆ 7 ಗಂಟೆಗೆ ರಾಷ್ಟ್ರೀಯ ವಾರ್ತೆಗಳು ಬರ್ತಾ ಇತ್ತು. ರಾಷ್ಟ್ರೀಯ ವಾರ್ತೆಗಳಾದ್ಮೇಲೆ ಪ್ರಾಂತೀಯ ವಾರ್ತೆಗಳು ತೆಲುಗು ಬರ್ತಾ ಇತ್ತು. ಹಾಗೆ 7-8 ಗಂಟೆವರೆಗೆ ಅದು ಕೇಳ್ತಾ ಇದ್ವಿ. ಜೊತೆಗೆ ಶಾಲೆಗೆ ಹೋಗಕ್ಕೆ ತಯಾರಿ ಅವೆಲ್ಲ ನಡೆಸ್ತಾನೆ ಇದು ಕೇಳ್ತಾ ಇದ್ವಿ. ಸೊ ಅವಾಗ ರೇಡಿಯೋ ಪ್ರಸಾರನೂ ತುಂಬಾ ಚೆನ್ನಾಗಿತ್ತು, ಏನು ಡಿಸ್ಟರ್ಬೆನ್ಸ್ ಹಾಗೆ ಏನು ಇದ್ದಿಲ್ಲ. ಅದಾದ್ಮೇಲೆ ಮತ್ತೆ ಮತ್ತೆ ಮಧ್ಯಾಹ್ನದ ಸಾಯಂಕಾಲ ಮತ್ತೆ ಹಾಕ್ತಾ ಇದ್ರು, ಇದೇ ರೇಡಿಯೋ ಆನ್ ಮಾಡ್ತಾ ಇದ್ರು. ಅವಾಗ ಕೆಲವು 4:00 to 5:30 ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಮಧುರ ಗೀತಾಲು ಅಂತ. ಅದು ವಿವಿಧ ಭಾರತೀಯರು. ಆ ಮಧುರ ಗೀತಾಲು ವಿಶೇಷತೆ ಏನಂದ್ರೆ 15 ನಿಮಿಷ ಒಂದೊಂದು ಭಾಷೆ ಚಿತ್ರಗೀತೆಗಳು ಹಾಕ್ತಾ ಇದ್ರು. ಮೊದಲು ತೆಲುಗು, ಆಮೇಲೆ ಕನ್ನಡ, ಆಮೇಲೆ ತಮಿಳು, ಆಮೇಲೆ ಮಲಯಾಳಂ. 4 ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಮಧುರ ಗೀತಾಲೊಮ್ಮ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇತ್ತು, 15-15 ನಿಮಿಷ. ಅದನ್ನ ಇನ್ನಾದ್ರಲ್ಲಿ ಸ್ವಲ್ಪ ವೆರೈಟಿ ತರಬೇಕು ಅಂತ ಏನ್ ಮಾಡ್ತಾ ಇದ್ರು ಅಂದ್ರೆ ಎವ್ರಿ ವೀಕ್ ಅದು ಚೇಂಜ್ ಮಾಡ್ತಾರೆ. ಮೊದಲು ತೆಲುಗು ಇರ್ತಾ ಇತ್ತು, ಆಮೇಲೆ ಕನ್ನಡ, ಆ ಸೀಕ್ವೆನ್ಸ್ ಇದ್ರೆ ಎರಡನೇ ವಾರ ಕನ್ನಡ ಮೊದಲು, ಆಮೇಲೆ ತೆಲುಗು, ಆಮೇಲೆ ತಮಿಳು. ಆಗ ಸೀಕ್ವೆನ್ಸ್ ಚೇಂಜ್ ಮಾಡ್ತಾ ಇದ್ರು. ಉತ್ತಮ ಚಿತ್ರಗೀತೆಗಳು ನಮಗೆ ಕೇಳುವ ಒಂದು ಅವಕಾಶ ಸಿಗ್ತಾ ಇತ್ತು. ಅದ್ರಲ್ಲಿ ನಮಗೆ ಎಲ್ಲಾ ಭಾಷೆಯಲ್ಲಿ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಾಯಿತು. ಇದು ನಮ್ಮೆಲ್ಲ ನೆಚ್ಚಿನ ಕಾರ್ಯಕ್ರಮ ಆಗಿತ್ತು. ಮಧುರ ಗೀತಾಲು ಅದರ ಹೆಸರು. ಇದೆಲ್ಲ ನಾನು ಹೇಳ್ತಾ ಇರೋದು 1960s 1970s ವಿಷಯ.
1: ಅವಾಗಿನ ನಮ್ಗೆ ಟೆಲಿವಿಷನ್ ದೂರದರ್ಶನ ಹೆಚ್ಚು ವಾಡಿಕೆ ಇರಲಿಲ್ಲ.
0: ಇದ್ದಿಲ್ಲ, ದೂರದರ್ಶನ ಹೈದರಾಬಾದ್ ಬಂದಿದ್ದೆ 1975 ಅಲ್ಲಿ. ವಿಜಯದಶಮಿ ದಿವಸ ಸ್ಟಾರ್ಟ್ ಆಯ್ತು ದೂರದರ್ಶನ ಹೈದರಾಬಾದ್ ಅಲ್ಲಿ. ಮೊದಲನೇ ದಿವಸ ನಮ್ಮಲ್ಲಿ ಟಿವಿನೂ ತಂದಿದ್ರು. ಅವಾಗ
1: 1975 ದೂರದರ್ಶನ ಆರಂಭವಾದ್ರೆ ಅದಕ್ಕಿಂತ ಮುಂಚಿತವಾಗಿ ರೇಡಿಯೋ ಕಾರ್ಯಕ್ರಮ ಇತ್ತು.
0: ರೇಡಿಯೋ ನಮಗೆ ಫುಲ್ 100% ಎಂಟರ್ಟೈನ್ಮೆಂಟ್ ಇತ್ತು, ಬೇರೆ ಯಾವುದೂ ಇರಲಿಲ್ಲ. ಅದರಲ್ಲಿ ಎಲ್ಲ ಬರ್ತಾ ಇತ್ತು, ನಾಟಕ ಆಗ್ಲಿ, ಸಿನಿಮಾ ಆಗ್ಲಿ. ಈವನ್ ಸಿನಿಮಾನು ಆ ಪ್ರೋಗ್ರಾಮ್ ಅಲ್ಲಿ ಒಂದು ಹಾಫ್ ಎನ್ ಅವರ್ ಹಾಕ್ತಾ ಧಾರಾವಾಹಿ ತರ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರು. ಸಿನಿಮಾನೂ ಅಲ್ಲೇ, ನಾಟಕನೂ ಅಲ್ಲೇ. ಆಮೇಲೆ ಇವೊಂದು ಯುವವಾಣಿ ಕಾರ್ಯಕ್ರಮ ಅಂತ ಒಂದು ಬರ್ತಾ ಇತ್ತು, ಅದು ಹೈದರಾಬಾದ್ ಬಿ ಸ್ಟೇಷನ್ ಅಂತಿತ್ತು. ಆ ಯುವವಾಣಿ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಆಮೇಲೆ ವಿವಿಧ ಭಾರತಿ ಅಂತ ಒಂದು ಚಾನೆಲ್ ಇತ್ತು, ಅದು ಈಗಲೂ ಇದೆ. ಅದು ಚಿತ್ರಗೀತೆಗಳಿಗೆ ಅಂಕಿತವಾದ ಒಂದು ಚಾನೆಲ್. ಅದರಲ್ಲಿ ಬೆಳಗ್ಗಿನೊತ್ತು ಭೂಲೆ ಬಿಸಿರೆ ಗೀತ್ ಅಂತ ಬರ್ತಾ ಇತ್ತು, ಈಗಲೂ ಬರ್ತಾ ಇತ್ತು. ಅದಾದ್ಮೇಲೆ ಮತ್ತೆ 1 ಗಂಟೆಗೆ ಅಪ್ಕಾ ಫರ್ಮಾಯಿಶ್ ಅಂತ ಒಂದು ಬರ್ತಾ ಇತ್ತು, ನಾವು ಕೋರಿದ ಹಾಡುಗಳು ಹಾಕ್ತಾ ಇದ್ವಿ ಅಪ್ಕಾ ಫರ್ಮಾಯಿಶ್. ಮತ್ತೆ ರಾತ್ರಿ 10 ಗಂಟೆಗೆ ಛಾಯಾ ಗೀತ್ ಅಂತ ಒಂದು ಬರ್ತಾ ಇತ್ತು. ಒಳ್ಳೊಳ್ಳೆ ಹಿಟ್ ಸಾಂಗ್ಸ್, KL ಸೈಗಲ್ ಇಂದ ಸ್ಟಾರ್ಟ್ ಮಾಡಿ ಮುಖೇಶ್ ಆಗ್ಲಿ, ಮನ್ನಾಡೆ ಆಗ್ಲಿ, ಲತಾ, ಆಶಾಜಿ ಎಲ್ಲರೂ ಹಾಡುಗಳು ಕೇಳೋ ಒಂದು ಅದು ಈಗನೂ ನಂಗ ಪುಳಕಿತವಾಗತ್ತೆ. ಆ ದಿನಗಳು ನೆನೆಸ್ಕೊಂಡ್ರೆ
1: ನೆನಪಾಗ್ತಾ ಇದೆ.
0: ಈಗ ಟಿವಿ ನೋಡ್ತೀವಿ, ಅಫ್ಕೋರ್ಸ್ ಅದರಲ್ಲಿ ಆ ಇದ್ರ ಚಾರ್ಮ್ ಬೇರೆ, ಈ ಆಲ್ ಇಂಡಿಯಾ ರೇಡಿಯೋ ಚಾರ್ಮ್ ಬೇರೆ, ಎರಡು ನಾವು ಕಂಪೇರ್ ಮಾಡ್ಲಾರ್ವೆ. ಅದು ದೃಶ್ಯ ಮಾಧ್ಯಮ, ಇದು ಶ್ರವಣ ಮಾಧ್ಯಮ ಆಕಾಶವಾಣಿ ಎಂಬುದು. ನಮ್ಗೆ ಯಾವಾಗ್ಲೂ ಕರ್ಣಾನಂದ ಸಿಗೋದು ಅಂದ್ರೆ ಶ್ರವಣ ಮಾಧ್ಯಮದಿಂದ ಸಿಗತ್ತೆ.
1: ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಅಂದ್ರೆ ನಮ್ಗೆ ಆನಂದ ಸಿಗ್ಬೇಕಂದ್ರೆ ಕರ್ಣಾನಂದನಿಂದಲೇ ಸಿಗತ್ತೆ ಅನ್ನುವಂತ ಮಾತು ರೇಡಿಯೋಗೆ ಮಹತ್ವವನ್ನು ನೀಡಿ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿದ್ದೀರಿ, ಮನೋ ಉಲ್ಲಾಸವನ್ನು ಪಡೆದಿದ್ದೀರಿ. ನಮ್ಮ ಆಕಾಶವಾಣಿ ಧನ್ಯತೆಯನ್ನು ಪಡೆದಿದೆ ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ. ಈ ನೀವು ಚಿಕ್ಕಂದಿನಿಂದ ನೀವು ಅಳವಡಿಸಿಕೊಂಡು ಬಂದಿರುವಂತಹ ಈ ಅಭ್ಯಾಸವು ಬರುಬರುತ್ತಾ ನಿಮಗೆ ರಚನೆಕಾರರಾಗಿ ಮಾಡಿತು, ಸಾಹಿತ್ಯಕಾರರಾಗಿ ಮಾಡಿತ್ತು. ನೀವು ಚಿಕ್ಕಂದಿನಿಂದ ನೀವು ಯಾವಾಗಾದ್ರೂ ಅನ್ಕೊಂಡಿದ್ದೀರಾ ಒಂದ್ ದಿವಸ ಬಂದು ನೀವು ರೇಡಿಯೋದಲ್ಲಿ ಕಾರ್ಯಕ್ರಮ ಕೊಡ್ತೀನಿ ಅಂತ ಅನ್ಕೊಂಡಿದ್ದೀರಾ?
0: ಅನ್ಕೊಂಡಿದ್ದೆ ಮೇಡಮ್, ಅನ್ಕೊಂಡಿದ್ದೆ. ಅದು ಹೇಗೆ ಅಂದ್ರೆ, ಈಗ ನೀವೇ ಹೇಳಿದ್ರೆ ನಮ್ಮ ತಂದೆಯವರು ಪ್ರೊಫೆಸರ್ DK ಭೀಮಸೇನ್ ರಾವ್ ಅಂತ, ಬಹುಶಃ 1950s ಇರಬೇಕು. ಅವಾಗ್ಲಿಂದ ಅವರು ರೆಗ್ಯುಲರ್ಲಿ ಆಲ್ ಇಂಡಿಯಾ ರೇಡಿಯೋ ಇದೆ ನಮ್ಮ ಕನ್ನಡ ಚಾನೆಲ್ ಅಲ್ಲಿ ಅವರು ಭಾಷಣ ಕೊಡ್ತಾ ಇದ್ರು. ಯಾವುದೇ ವಿಷಯ ಆಗ್ಲಿ, ಪುರಂದರದಾಸ್ ಆಗ್ಲಿ, ಕನ್ನಡ ಸಾಹಿತ್ಯ ಆಗ್ಲಿ, ಬೇರೆ ಬೇರೆ ವಿಷಯದ ಮೇಲೆ ಸುಮಾರು 100+ ಭಾಷಣಗಳು ಅವರು ಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಅವರು ನನ್ನನ್ನು ಜೊತೆ ಕರ್ಕೊಂಡು ಬರ್ತಾ ಇದ್ರು. ಇದೇ ಜಾಗ, ಎವ್ರಿಥಿಂಗ್ ಇಸ್ ಸೇಮ್ ಎಕ್ಸೆಪ್ಟ್ ಸ್ವಲ್ಪ ಬೇರೆ, ಇದು ಗೆಟಪ್ ಸ್ವಲ್ಪ ಬೇರೆ ಆಗಿದೆ. ಬಟ್ ಅವ್ರ ಜೊತೆ ನಾನು ಎಂಟರ್ ಆದಾಗ ನಂಗೊಂಥರ ಏನಂತಾರೆ, ತುಂಬಾ ಆನಂದ ಆಶ್ಚರ್ಯ ಎರಡೂ ಆಗ್ತಾ ಇತ್ತು. ಏಕೆಂದ್ರೆ ಮೇಡಮ್, ಇಲ್ಲಿ ಬಂದ್ ಕೂಡಲೇ ಇಲ್ಲಿ ಅಟ್ಮಾಸ್ಫಿಯರೇ ಬೇರೆ, ಹೊರಗ್ಲಿಂದ

0: ಇದ್ವಿ. ಅವಾಗಲೇ ಏರ್ ಕಂಡೀಷನಿಂಗ್ ಇತ್ತು, ಹವಾ ನಿಯಂತ್ರಿತ ವಾತಾವರಣ ಇತ್ತು. ಅದರಲ್ಲಿ ಬಂದು ನಾನು ಹೀಗೆ ಕೂಡ್ತಾ ಇದ್ದೆ, ಮೇ ಬಿ ರೂಮ್ ಬೇರೆ ಇರ್ಬೋದು, ಬಟ್ ನಾನಲ್ಲಿ ಕೂಡ್ತಾ ಇದ್ರೆ ನಮ್ಮ ತಂದೆಯವರಲ್ಲಿ ಮಾತಾಡ್ತಾ ಇದ್ರು. ಒಂದು 15-20 ನಿಮಿಷದ್ದು ಸ್ಪೀಚಸ್ ತುಂಬಾ ಕೊಟ್ಟಿದ್ದಾರೆ ಅವರು. ಅದ್ರ ಒಂದು ಬುಕ್ಕೇ ಇದೆ ಅವ್ರು ಕೊಟ್ಟಿದ್ದ, ಆಲ್ ಇಂಡಿಯಾ ರೇಡಿಯೋ ಸ್ಪೀಚಸ್ ಕಲೆಕ್ಷನ್ ಬುಕ್ಕೇ ಆಮೇಲೆ ತಯಾರಾಗ ಅದು ಕನ್ಸಿತ್ತು. ತಡವಾಗಿ ನನ್ಸಾಯ್ತು, ಬಟ್ ನನ್ಸಾಯ್ತು. ಅದು ಯಾವಾಗಿಂದ ನಾನು ರಿಟೈರ್ಮೆಂಟ್ ಆದ್ಮೇಲೆ, ನಾನು ಬಿಎಸ್ಎನ್ಎಲ್ ಡಿಜಿಎಂ ಫೈನಾನ್ಸ್ ಆಗಿದೆ, ನಿವೃತ್ತಿ ಹೊಂದಿದ್ಮೇಲೆ ನಂಗೆ ಕನ್ನಡದಲ್ಲಿ ಆಸಕ್ತಿ ಹುಟ್ಟಿತ್ತು. ಪೀರಿಯಾಡಿಕಲಿ ಈ ಒಂದು ನಂಗೆ ಅವಕಾಶ ರೆಗ್ಯುಲರ್ಲಿ ಈಗ ಒಂದು ಆಫರ್ ಬರ್ತಾ ಇತ್ತು ಇಲ್ಲಿ ಆಕಾಶವಾಣಿ ಕನ್ನಡ ಇದು ಕೇಂದ್ರದಿಂದ. ಅವಾಗ ನಾನು ಒಂದು ಬೇರೆ ಯಾವ ವಿವಿಧ ವಿಷಯಗಳ ಮೇಲೆ ಭಾಷಣ ನೀಡಿರುವೆ. ನನಗೆ ನೆನಪಿರುವ ಹಾಗೆ ಸುಮಾರು ಒಂದು ಆಗಿರ್ಬೇಕು ಒಂದು 30 ಹತ್ರ ಓವರ್ ಲಾಸ್ಟ್ ಪೀರಿಯಡ್ ಆಫ್ 10 ಇಯರ್ಸ್ ಆಗಿರ್ಬೋದು ಒಂದು ರಫ್. ಸೊ ಮೊದಲನೇದ್ದು ನಾನು ಪುಸ್ತಕ ವಿಮರ್ಶೆ ಇಲ್ಲಿ ಮಾಡಿದ್ದೆ. ವಚನ ದರ್ಶನ ಅಂತ ಒಂದು ಪುಸ್ತಕ ಕೆಸಿ ಶಿವಪ್ಪನವರು ಬರೆದಿದ್ದು, ಎಲ್ಲ ಶರಣರ ವಚನಗಳ ವಿಶ್ಲೇಷಣೆ ಪುಸ್ತಕ ಹೊಸದಾಗಿ ಅವಾಗಲೇ ಮಾರ್ಕೆಟಲ್ಲಿ ರಿಲೀಸ್ ಆಗಿತ್ತು. ತುಂಬಾ ಉತ್ತಮ ಪುಸ್ತಕ. ಅದನ್ನು ಓದ್ಬಿಟ್ಟು ಅದನ್ನ ನಾನು ವಿಮರ್ಶೆ ಮಾಡಿದ್ದೆ ಇಲ್ಲಿ. ಪುಸ್ತಕ ವಿಮರ್ಶೆ ನಾ ಮೆಚ್ಚಿದ ಕೃತಿ ಅಂತ, ನಾ ಮೆಚ್ಚಿದ ಕೃತಿಯಲ್ಲಿ ನಾನು ಅದನ್ನ ವಿಮರ್ಶೆ ಮಾಡಿದ್ದೆ. ಅದು ನಂಗೆ ವೈಯಕ್ತಿಕವಾಗಿ ತುಂಬಾ ಒಂದು ಸಂತೃಪ್ತಿ ನೀಡಿತು.
1: ಯಾವ ರೀತಿ ಅಂದ್ರೆ 1936 ಆರಂಭವಾದ ಆಕಾಶವಾಣಿ ಕೇವಲ ಒಂದು ಪ್ರಸಾರ ಸಂಸ್ಥೆ ಅಲ್ಲ, ಅದು ಭಾರತದ ಧ್ವನಿಯಾಗಿದೆ. ಹಳ್ಳಿಯಿಂದ ನಗರದವರೆಗೆ, ಪರ್ವತದಿಂದ ಸಮುದ್ರವರೆಗೆ, ದೇಶದ ಪ್ರತಿಯೊಂದು ಕೋನದಲ್ಲೂ ತನ್ನ ಧ್ವನಿಯನ್ನು ಹರಡಿಸಿದ ಈ ಸಂಸ್ಥೆ ಒಂದು ತಂತಿಯಲ್ಲಿ ಕಟ್ಟಿದ ಶಕ್ತಿ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಆಕಾಶವಾಣಿ ಜನರಲ್ಲಿ ದೇಶಭಕ್ತಿ ಮೂಡಿಸಿದ್ದು ವಿಶೇಷವಾಗಿತ್ತು. ನಾಯಕರ ಸಂದೇಶಗಳನ್ನು, ಜಾಗೃತಿ ಕಾರ್ಯಕ್ರಮಗಳನ್ನು ಜನರಲ್ಲಿ ಹೊಸ ಚೈತನ್ಯ ಹುಟ್ಟಿಸಿದವು. ಸ್ವಾತಂತ್ರ್ಯ ನಂತರವೂ ಇದು ರಾಷ್ಟ್ರ ನಿರ್ಮಾಣದ ಮಹತ್ವದ ಪಾತ್ರ ವಹಿಸಿದೆ. ಸ್ನೇಹಿತರೆ, ಆಕಾಶವಾಣಿ ನಮ್ಮ ಸಂಸ್ಕೃತಿ ಕಾವಲುಗಾರ. ಶಾಸ್ತ್ರೀಯ ಸಂಗೀತ, ಜನಪದ ಕಲೆಗಳು, ಸಾಹಿತ್ಯಿಕ ಕಾರ್ಯಕ್ರಮಗಳ ಮೂಲಕ ಅನೇಕ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿದೆ. ಎಷ್ಟು ಕಲಾವಿದರು ಈ ವೇದಿಕೆಯಿಂದ ಬೆಳೆದು ರಾಷ್ಟ್ರ ಮಟ್ಟಕ್ಕೆ ಏರಿದ್ದಾರೆ ಎಂಬುದು ನಮಗೆ ಗೊತ್ತಿದೆ. ಇನ್ನೊಂದು ಮುಖ್ಯ ಅಂಶ ಎಂದರೆ ಇದರ ಸುದ್ದಿ ಸೇವೆ ನಿಖರತೆ ಮತ್ತು ವಿಶ್ವಾಸಾರ್ಹತೆಗಾಗಿ ಆಕಾಶವಾಣಿ ಸುದ್ದಿಗಳಿಗಾಗಿ ವಿಶಿಷ್ಟ ಸ್ಥಾನವಿದೆ. ಕೃಷಿ, ಆರೋಗ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ನೀಡಿದ ಕಾರ್ಯಕ್ರಮಗಳು ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿದೆ ಅಂತ ನಾವು ಹೇಳಬೇಕಾಗುತ್ತೆ.
2: ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದಿರಿ. ಜನಮಾನಸದಲ್ಲಿ ನೇರವಾಗಿ ತಲುಪುವಂತಹ, ಧ್ವನಿಸುವಂತಹ ನಮ್ಮ ಈ ಆಕಾಶವಾಣಿಯ 90ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನೀವು ಅಂದರೆ ಧರ್ಮೇಂದ್ರ ಪೂಜಾರಿಯವರು ಹಾಗೂ ರಾಘವೇಂದ್ರ ರಾವ್ ದಿದಿಗೆಯವರು ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ನಿಮ್ಮ ಸ್ಮರಣೆ ಆಕಾಶವಾಣಿಯೊಂದಿಗೆ ಇರುವಂತಹ ಅನುಬಂಧ ಸಂವಹನತೆಯನ್ನು ಹೇಳಿದ್ರಿ. ರಾಘವೇಂದ್ರ ಸರ್ ಮತ್ತು ನಿಮ್ ಧರ್ಮೇಂದ್ರ ಸರ್, ನಿಮಗೆ ಅನೇಕ ಅನೇಕ ಧನ್ಯವಾದಗಳು.
1: ನಿಮಗೂ ಕೂಡ ಈ ನಮ್ಮ ಆಕಾಶವಾಣಿ 90 ವರ್ಷ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಅದೇ ರೀತಿಯಾಗಿ ಈ ಆಕಾಶವಾಣಿ ಎಲ್ಲಾ ಸಿಬ್ಬಂದಿ ಕೂಡ ನಮ್ಮ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
0: ಧನ್ಯವಾದಗಳು.

0: ಶ್ರೋತೃಗಳೇ, ಶಬ್ದಗಳು ಮೌನವಾದರೂ ಅವಿಸ್ಮರಣೀಯ ಸವಿನೆನಪುಗಳು ಮನದಾಳದಲ್ಲಿ ಹಚ್ಚ ಹಸಿರಾಗಿರುತ್ತವೆ. ಇದುವರೆಗೆ ಆಕಾಶವಾಣಿ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆ ಅಡಿಯಲ್ಲಿ ಬಾನುಲಿ ಸವಿನೆನಪುಗಳು ಸಂಭಾಷಣೆ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಶ್ರೀ ಧರ್ಮೇಂದ್ರ ಪೂಜಾರಿ ಮತ್ತು ಶ್ರೀ ರಾಘವೇಂದ್ರ ದಿದ್ದಿಗಿಯವರು. ಸಂಭಾಷಣೆಯನ್ನು ನಡೆಸಿಕೊಟ್ಟವರು ಪರಿಮಳಾ ದೇಶಪಾಂಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆಯಾಗಿದೆ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಕೃತಿಗಳಿಗೆ ಅಪ್ಪಣೆ ನೀಡಿ ವಂದನೆಗಳು.
1: కస్తూరి కన్నడ కార్యక్రమం ఆకాశవాణి హైదరాబాద్ కేంద్రం నుంచి వెలువడింది.